ಶ್ರೀಮದ ಭಗವತೋ ಮಹಾ ಪುರುಷಸ್ಯ ವಿಷ್ಣುಃ ರಾಜ್ಞಯ ಪ್ರವರ್ತ ಮಾನಸ್ಯ ಅದ್ಯ ಬ್ರಹ್ಮಣೋ ದ್ವಿತೀಯೇ ಪರಾರ್ಧೇ ಮನಃ ಶಿವ ಸಂಕಲ್ಪಮಸ್ತು.